0: ಪ್ರಸಾರವೆಂಗ ಕುಲಹೈ
1: ವಿಸ್.ಎಫ್.ಎಂ.ಎಲ್.ಕೆ.
2: ಮಹರಗಮಠ, ಹೋಮಗಮಠ, ಗುಡಗಮಠ. www.liveFM.lk.

0: ಹೊಳೆದ ಅವಕಾಶ ಲಾಂಕಿಯ ಹೋದ ಗಸ್ಮ
1: ಲೈವ್ ಎಫ್ ಎಂ ಲೈವ್ ಎಫ್ ಎಂ ಡಾಟ್ ಎಲ್ ಕೆ

ಶ್ರೀಲಂಕಾವ ರಾತ್ರಿ ಹತಾಯಿ ವಿಸ್ಎಫ್ಎಂ ಶ್ರೀಲಂಕೆಯ ರಿದ್ಮಯ ವಿಶ್ವ ಸಿಸಾರ ಲೈವ್ ಎಫ್ಎಂ.